ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ